0: रेडियो रे हो कुरुडुरु आदिवासी अखड़ा आयुमतन सनाम हागा ओंडो मिसिको आलिंग सुनैना बॉय पाय ओंडो ललिता देवगम तिकिंग पायते इकिर जीवनते इबिल सिबिल जोआर
1: जोआर गे हागा ओंडो मिसिको वर्सिंग दो बुगिन गे बुतरन तिसिंग मिंडो जगरलिंग जगर बुए हुला मिंडो मई हुरा कुटरे कुदे अकरिंग तंते किना कुदे किरिंग तनी मिंडो हो कुमगे पुइसाय मई ಮೈ ಮಿತೈತನೆ ಒಂಡ ಪಾಂಚ್ ರೂಪಾಯಿ ಬೆನ್ ಇಮಂಜಿ ನಂಗ ಏನ್ ಹೋ ಮಿತೈತನೆ ಟೀಕಿಗೆ ಪೈಸಾದ ನಿಮಾರ್ಮಿಯ ಅಮ್ ಲಿಕರಮ್ ಗಲ್ತಿ ಇತನ ಮೈ ಮಿತೈತನೆ ಅಂ ಇಸ್ಕೂಲ್ ಜಾವ್ಗೆನ್ ಸೆನುವ ಒಂಡ ಎಸೋ ಬಣಿಯ ನಂಬರ್ ಆಗುಯೆ ಚಿಕಿತನ್ ಗಲ್ತಿ ಇತನ ಎನ್ ಚನ ಎನ್ ಹೋ ಪೂರ ಪೈಸಾ ಇಮೈಯೆ ಇಮೈ ತೆ ಹುವನ ನಿನ್ನ ನೆಲ್ಗೆ ತೆ ಉಡು ತಂತೆ ಕಿನ ಚಿ ನಾ ಜುಗ್ ರೆ ಒಲ್ಪಡೋ ಚಿಮಿನ್ ದುರ್ಕರ ಹಾಗಾಕು ತಿಸಿಂಗೆ ಟುಟ್ಕೆ ಜಗರು ನೆಲ್ಕಾಗೆ ತನ್ನ ಚಿ ಶಿಕ್ಷಾ ಸೆ ಖುಲ್ತಾ ವಿಕಾಸ್ಕ ದ್ವಾರ್ ಶಿಕ್ಷಾ ಅಸಲ್ರೆ ಮೌಕ ಎಮ್ಮಬುವೆ ಬೆರಡ್ ಬೆರಡೆನ್ ಲಗಿನ್ ನಿನ್ನ ಸುಮೇಂಗ್ ವ್ಯಕ್ತಿಗತ ಜ್ಞಾನ ಉಂಡು ಕೌಶಲ್ ದೋ ಕಾಯ್ ಬಡಾಯ ಮಿಂದು ಸನಾಮ್ ಹುದೆ ಉಂಡು ಹರ್ತಹಸ ಬನೈರಿಯೋ ದಿಂಗ ಎಮ್ಮಿಯ ಶಿಕ್ಷಾ ಮಿಂಡು ಹೂವ ಆತ್ಮವಿಶ್ವಾಸ್ ನೈತಿಕ ದೃಷ್ಟಿಕೋಣ ಉಡು ವಿಚಾರ್ ಒಂಡೋ ಸಮಸ್ಯಾ ಸಮಾಧಾನ ರಿಯಾ ಕ್ಷಮತಾ ಬೈಯೆ
0: ಸರಿ ಕಾಜಿಗೆ ಮೈ ಶಿಕ್ಷಾ ಮಿಂಡು ಹೋ ಆರ್ಥಿಕ ರೂಪ ತೆ ಸಂಲೋ ಕೆಮೆಂತೆ ಏನ ಎಸು
1: ಮರಂಗ್ ದಿಂಗಾ
0: ಬೇರೋಜ್ಗಾರಿ ಕುಮುವಾ ಒಂಡೋ ಆಯ ರಿಯಾ ಅವಸರ ಕೋ ಬೈಯುವಾ ಶಿಕ್ಷಾ ತೆ ಹುದಾರೆ ಜಾಗರೂಕತಾ ಹುಜುವೆ ಕುವಾ ಕುಯಿರೆ ಭೇದಗಾವ ಚಬಾವಾ ಹೊ ಕೋ ಅಪ್ನ ಕರ್ತವ್ಯ ಒಂಡು ಅಧಿಕಾರ ಕೋ ಚಿರ್ಗಲಿಯ ಇಯ ಎನಾಲೋತೆ ಸ್ವಾಸ್ ಸಂಬಂಧಿ ಸಮಸ್ಯಾ ಕೋರೆ ದೆಂಗಾ ನಮಿಯ ಕೋ ಝಾಡ್ ಫೂಕ್ ದೇವಾ ಕೋ ಕಬು ಚಕಡೆನ ಅಸ್ಪತಾಲ್ ಬು ಸೆನೋವಾ
1: ಸರಿಗೆ ಶಿಕ್ಷಾ ಸನಾಮ್ ರಾಷ್ಟ್ರ ಮಜಬೂತ್ ಬೈರ ದಿಂಗಾ ಎಮಿಯ ಹಾಗಾಕು ತಿಸಿಂಗ್ ಸುಕು ಸನ್ನಂಗ್ತೆ ದುರೆಂಗ್ ಕೋ ಬು ಅಯುಮಿಯ ಪಂಡಬೀರ್ ಪಾಯತೆ ದುರೆಂಗ್ ಕೋ ಅಯುಮ್ರಾ ಸಾತನಕ ವೀರ್ ವಿಜಯ್ ಸಿಂಗ್ ಬೋಯ್ ಪಾಯಿ ಬಾಲ್ಯಮಾ ಆನಂದ್ ಮನೀಷಾ ಮೈಕಲ್ ಉಂಡು ಸಿಮರನ್ ಬೋಯ್ ಪಾಯ್ತೆ ಕೋ ತಿಸಿಂಗ್ ದುರಂಗ್ ತನ್ಕಿಂದು ಯಶ್ಮತಿ ತಿ ಉಂಡು ಅಕ್ನೆ ಜುಡಿಕೋ ಅಯುಮ್ಯಾಬು ದುರಂಗ್

0: ದುಳ್ಳಡ್ಹಾಗ ಉಂಡ ಮಿಸಿಕೋ ನಾ ಉಂಡ ಬಿಂಡ ಟುಟ್ಕೆ ಜಗರ್ಬು ಜಗರ್ಲೀಯ ಏನ್ರಿ ಯಾ ಟುಟ್ಕೆ ಜಗರ್ತನ ಸುಕನ್ಯಾ ಸಮೃದ್ಧಿ ಯೋಜನಾ. ಸುಕನ್ಯಾ ಸಮೃದ್ಧಿ ಯೋಜನಾ ಸರ್ಕಾರ ಪಾಯ್ತೆ ಮೈ ಹೊನ್ಕೋ ಲಗಿನ್ ಮಿಯನ್ ಯೋಜನಾ ತನ ಮೈ ತೆಕೋ ಹುಜು ಸಮಯರೆ ಪೈಸಾ ಟಕಾ ತೆ ಮಜಬೂತ್ ಕೋ ಬೈಯೋ ಲಗಿನ್ ನೆನ್ ಯೋಜನಾ ಬೈಯೆ ಕನೆ. ನೆನ್ ಯೋಜನಾರೆ ನಾ ಬರ್ಸಿಂಗ್ 8.2% ವಾರ್ಷಿಕ ವ್ಯಾಜ್ ನಮ್ಮೋ ತನ. ನೆನ್ ಯೋಜನಾ ರಿಯ ಖಾತಾ ಡಾಕ್ಘರ್ ಬಂತೆ ಬ್ಯಾಂಕ್ ರೆಯೋ ಕುಲಾವ್ ದೈವ ನಿನ್ನ ಲಗಿ ತರಂಗ್ ಚಿಲ್ಕೆನ್ ಕಾಗಜ ಕೋ ದುರ್ಕರ
1: ಏಯಾ. ನೆನ್ ಯೋಜನಾ ರಿಯ ಲಪ್ಪಾ ಕೋ ಇಡಿ ಲಗಿ ದೋ ನಿಯಮ ಕೋ ಮಿನಾ 10 ಸಾಲ್ ತೆ ಕೊಮ್ ಮೈ ಹೊನ್ ಕೋ ಎಂಗಾ ಅಪು ಕೋ ಖಾತಾ ಕೋ ಕುಲಾವ್ ದೈಯೆ ಕೋ ಜುಡುವಾ ಮೈ ತೆ ಕೋ ನಿಯಮ ಕೋ ಜೊಕಾ ಎಟಾಗೆ ಏಯಾ. ಹರ್ ಸಿರ್ಮೆ 250 ರೂಪಾಯಿ ತೆ 1,50,000 ಪೈಸಾ ರಿಕೆ ದೈಯೆ ಕೋ. ನೆನ್ ರೆ 15 ಸಾಲ್ ತಕ್ ಪೈಸಾ ಜಮಾ ದೈಯೋ ಒಂಡೊ 21 ಸಾಲ್ ಹೋಬನ್ ರೆ ಪೈಸಾ ಬ್ಯಾಜ್ ಲೋ ಪೂರೆ ಹುವ. 18 ಸಾಲ್ ಹೋಬನ್ ಚನ ಉಚ್ಚ ಶಿಕ್ಷಾ ಆಂದಿ ಕೋ ಹೋಬನ್ ತಿಯಾ ಖರ್ಚಾ ಕೋ ಇಡಿ ದೈಯೋ ಹುವ. ಪೂರೆ ಜಾನ್ಕಾರಿ ಲಗೆ ಸಾಮ್ನಂಗ್ ಪೋಸ್ಟ್ ಆಫೀಸ್ ಬನ್ ರೆ ಬ್ಯಾಂಕ್ ರೆ ಇಡಿ ದೈಯೋ ಹುವ.
0: ಹಾಗಾ ಉಂಡ ಮಿಸಿಕು ಜಲ್ದರ್ ಪಾಯತೆ ದುರಂಗ್ ಕೋ ಅಯ್ಯಮ್ ರಾಸಾ ತನ ಕೋ ಬಬ್ಲು ಪೂರ್ತಿ ಚುಕೋಯ ಪೂರ್ತಿ ಬಾದಲ್ ಪೂರ್ತಿ ಶಾಂತಿ ಸಮಯ ಉಂಡೋ ಜುಡಿಕೋ ದುರಂಗ್ ತನ್ಕಿಂದು ಕೃಷ್ಣ ಹೆಮ್ರಂ ಉಂಡೋ ಅಯಾ ಜುಡಿಕೋ.